ಟಾಮ್ ಧೀಮ್ ತೋಮ್ ತಕ್ಕಿಟ ತಕ ಧಿಮಿ ತಕ ಚಣು ತಕ ಧೀಮ್ ತೋಮ್ ನಮ್ ಧಿಂಕಿಟ ತಕ ಧಿಮಿ ತಕ ಚಣು ತಕ ಧಿತ್ತಾಮ್ ತಕ ತಕಿಟ ತಕ ಧಿಮಿ ಧಿಮ್ ತತ್ತಾಮ್ ತಕ ತಕಿಟ ತಕ ಧಿಮಿ ತಕ್ಕಿಡ ತಕ ತೊಂಗಿಡ ತಕ ನಂಗಿಡ ತಕ ತಿಂಕಿಡ ತಕ ತರ್ಗ